0: ಎಲ್ಲರಿನ್ ಪ್ರೋತ್ಸಾಹಿತ್ ನನಿ ಇದಿತಿ ರೋಜ್ಗಾರ್ಗೆ ಅವಸರ್ ಬಡ್ರಿ. ಈ ಯೋಜನಾ ಆಲೈಗೆ ಹೂ ಬ್ಯಾಂಕ್ ವ್ಯವಸ್ಥಾತಿ ಜೋಡ್ರಿ ನೇಕ ಆಗಿ ವಿತ್ತೀಯ ಸೇವಾತಿ ಗೆಚ್ಚಮ್ ರಾಚಾರ್. ಆರ್ ಹಾ ಪ್ರಧಾನ ಮಂತ್ರಿ ಯೋಜನಾ ಘಿ ಲಾಭ ಹೋ ಆಗೆ ಇಬ್ಡಾಗಿ ಮನ್ನಾ ಅಕೈ ಚಾಡ್ರಿ. ಆ ಪಹಲಾ ಹಿಕೆ ಆವೇದಕ್ ನನು ಆಲಯ ಭಾರತ ರಾಜಿತ ಮನ್ನಾ ಚಾಹಿ ಔರ್ ದೂಸರಾ ಹಿಕೆ ಕಾ 18 ವರ್ಷ ತಿ ಮೈಯಾ ಮನ್ನಾ ಚಾಹಿ ಔರ್ ತೀಸರಾ ಹಿಕೆ ವ್ಯವಸಾಯ ಗೈರ್ ಕೃಷಿ ಕ್ಷೇತ್ರ ತಿ ಸಂಬಂಧಿತ ಮನ್ನಾ ಚಾಹಿ ಔರ್ ಚೌಥಾ ಹಿಕೆ ವ್ಯವಸಾಯ ಛೋಟೆ ಸ್ತರ ತ ಮನ್ನಾ ಚಾಹಿ ಔರ್ ಪಾಂಚವಾ ಹಿಕೆ ಆವೇದಕ್ ನನು ಆಲಯ ಹದ್ದೆ ವ್ಯವಸಾಯ ತಿ ಸಂಬಂಧಿತ ಉಚಿತ ಯೋಜನಾ ಮನ್ನಾ ಚಾಹಿ.
1: ಔರ್ ಸಂಗೆ ಸಂಗೆ ಮುದ್ರಾ ಯೋಜನಾ ನನು ಆಗೆ ಈ ದಸ್ತಾವೇಜ್ ಘಿ ಜರೂರತ್ ಮನಿ ಜಿಸ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆವಾಸೀಯ ಪ್ರಮಾಣ ಪತ್ರ ಫೋಟೋ ಬ್ಯಾಂಕ್ ಖಾತಾ ಹಿ ವಿವರಣ ವ್ಯವಸಾಯ ತಿ ಸಂಬಂಧಿತ ದಸ್ತಾವೇಜ್ ಪದ್ದೇಪನು ರೋಜ್ಗಾರ್ ಹಿ ಅವಸರ್ ಸೀಮಿತ ಮನಿ ಮುದ್ರಾ ಯೋಜನಾ ಪದ್ದಾತ ಉದ್ಯಮಿತಾ ನನ್ ಬಡಾಬಾಚಿ ಔರ್ ಪದ್ದಾತನು ಆರ್ಥಿಕ ಗತಿವಿಧಿ ನನ್ ಪ್ರೋತ್ಸಾಹಿತ ನನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಭಾರತ ಸರ್ಕಾರ ಗಹಿ ಒಂಟ ಮಹತ್ವಪೂರ್ಣ ಅರ ಜನ ಹಿತಕಾರಿ ಯೋಜನಾ ತಲ್ಲಿ ಈ ಯೋಜನಾ ಒಂಟ ಋಣ ಯೋಜನಾ ಮಲ್ಲಿ ಪಹೆಕ್ಕಡೋರು ಆಲೆಗೆ ಆತ್ಮನಿರ್ಭರ್ ಆತ್ಮ ಸಮ್ಮಾನ ಅರ ಆರ್ಥಿಕ ಪ್ರಗತಿ ಗಹಿ
0: ಡರೇ ಲೇಹಂತಿ ಪರಿಶ್ರಮತಿ ಸಫಲತಾ ಸಂಭವ ಅರ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಗಹಿ ಕಥಾ ಗ ಮುಂಜರಾ ಅಂತೆ ರೀಜ್ ರಂಗ್ ನನ್ನ ಗಹಿ ಬೇಡಾ ಹೂ ಮಂಜಾಕೆರಾ ಅವಂಗೆ ನಾಮ ಅಕುನ್ ಡಂಡಿನ್ ಮೆನೋತ್ ಜತ್ರು ಉರಾವ್ ಅರ ಸಂಗಿಯರ್ ತರ್ತಿ.